0: ದ್ವಂದ್ಯ ವಾಲು ಏಟ್ ಪಿ ಎಮ್ ಯೋಲ್ ಮಚ್ಚಿ ನಿನ್ನನ್ನು ವಾಂಗುರ ಕಾಜೆ ಮರ್ಕಳು ಜವಾಲು ಉರ ನಮ್ಮಿರ
1: ಯೋ ಬುಕ್ ಮಕ್ ದ್ವಂದ್ಯ ದಾವು ಕೌಸಿಂಗ್ ಉರ್ಮಲ ಇವರು ಹೋಮ್ಲ್ಯಾಂಡ್ ಉರ್ಮಲ ದ್ವಾಲ್ ನೂತನ್ ಟೆರಿಟರಿ ಉರ್ ಕಮರಿಗೆ ನಪುರ್ಮೊಂದಿ ದರ್ವಾಕ ಪ್ರಾಬ್ಲಮ್ ಉರ ಹೌಸಿಂಗ್ ಉರ್ ಕಾಲಿ ಕುರ್ದೆ ಹೋಮ್ಲ್ಯಾಂಡ್ ಉರ್ಮಲ ನಕೊಂಡ್ ಬಾಯಂಗು ಕನ್ನ ವಾಂಗ ಕಾವಂಗ ನಕೊಂಡ್ ಪ್ರಾಬ್ಲಮ್ ಗಪ್ಪು ಉರು ಐ ಉರ ಕಪ್ಪು ಕುರು ಕಾಲಿ ಕುರು ಬಾವ ಕೊರ್ಲ ಟ್ರಿಚ್ ಕೊರು ಕಬೋಲು ಸಿರಿಚ್ ಕೊರು ಕಬೋಲು ದರ್ವ ಮುಕ್ಕ ಮಲಂಗುನಿ ನಾಂಗೈ ಕ ಜಾಲ್ತಿರು ಯೋಳು ವಲಲ್ ಜಾಮೌ ಮಲ ವಾಂಗ ಕುರು ಕಾಲಿ ಕೊರು ಮಡ ನಕೊನ್ ಎನ್ ಟಿ ಗವರ್ಮೆಂಟ್ ಕ ಫೆಡರಲ್ ಗವರ್ಮೆಂಟ್ ಗವರ್ಮೆಂಟ್ ಮಡ ವಾಂಗ ನಮಿರಿ ಯೋಳು ನಕೊಂಡ್ ದೇಕ್ಕಿ ದಿ ಗಾಮುರು ಯೋಳು ನಕೊಂಡು ದೇಕ್ಕಿ ರೂಮ್ ಗು ರೆಸ್ಪಾನ್ಸಬಲ್ ತರೆಯವು ಮಲ ವಾಂಗೌ ತೇಲಿ ದಿ ಹೋಮ್ಲ್ಯಾಂಡ್ಸ್ ಮುರ್ ಬಲಂಜ ನಕೊನ್ ದುವಾಲ್ ಮೈಲಿ ಕಾಮನ್ವೆಲ್ತ್ ಗವರ್ಮೆಂಟ್ ngay ja ga mir na kun wang aw mala homeland school mak bay wo mak anti government wala langal mak tole de komur ngor dare go wang aw mala ka tole de mara na kun kapman mara marma wang ana mir na kun mara ka yol to ngai to ka yol te ke de mala kamuru mala wang aw rupya kor gale kor ngore yon ja ma aw mala homeland ngor ja na kun bulun ngai wang aw ni ayur ka na kon bolo jal tene ko mala infrastructure ton jamaili na kon hawa to ka jama pipe to ka gal kan wo andinya ra ka pu siri ko dukar ko kabala nya ra mala na kon ga ngurum go mal ka to ngai ngoni homeland go mala ngatil mi ya mala wa nga mala yala lang ngom mi ka anti government ka na kon jal tir malak mala na na na to dia ki ding upan work to na ra mala wa nga pewa o kapu ka sirich korom go homeland go mala ka hiring ya wala government din company ya ko icom tiang uru mala to kadole din na man homeland skor ja mala infrastructure mala nyen mula nakon wanga pewa kapu ka sirich ka tole din ngai ngoni mail ya ko ka audit icom ja tungu ni dawat tun marchi ka quite manual to 100 homelands mala ngurki di tel ja Northern Territory ka ukiri mala waltu majina problem wanga kurgali kuru ka bolo na nga I need infrastructure ngin wala lang jama palanya na kon mak homeland ngurtung na nama sewage ka septic tanks mala waltu mak ngini di yurta kom replacing ka wanga ngongor mak homeland ngur waltu nama generator o solar panel mala ganjar ko o yurta mala na we pipe kapo balanya mala na kodrom kangoni waltu na kondole de ngoni dorion ek kom di pungri ja mangur mala waltu ngoni lakaram anti government kal namuna ngai tungoni ngupan ngurki di infrastructure ja ma o mala ka tengoru de ngoni ek kom do already na konwal ja ngoni ngori yun housing ngur ja mala kale ur ja ma audit ngur kale ngurom ngur di alit spring ka balawal bingurin ka bicana bala bring kun jama wal larum ka jama ka na bakli ka daily riba area ngur mala ka dor manual to dole di jama ka tiele din anam lenna ka ngolin ma tu na kun dole din na ma wala lain wal to kamu te kai balang wale wander e kom jama mir mala ngulin wal to ka larum building ko mala hawo ka gapu dele din na kun mala gal community ngur ka ngoni to wala dor yun jama ngur ekkom jama mirmala waltungune di indi na kun report jama bala NT government ko kangun ri di to kana kun ngune report ngur mango chila karam namu na torupi angu pan warpam kumala jama kangun to ngai nguni NT government to report maram wala langung wal ja tunguni go ngoropan kabalan federal government kal land council kal ka NT aboriginal investment corporation ka wal na tunguni na kun report ko yung roke yung rom gawa nga na mirmir tiri ja federal government kal ja rupiah ja ngang tun dia kidin mala rom go ja mau homeland skor ja kabalanya
2: yo na mir bukpag friends ka families tun ja dao nyumukulin bingur real tinto yu na prungal radio lil na bodo announcing numalang uning ito real tinto mind plan dorayon naman ito alal to jama mining lease wangaw mala ka darai numalang do ka napurung jama miru mala Dar ena pun nito nama, wanga marking pun, o bounded pun. Ka sign mala, lecho kung nango, ka barriers mala. Dol real tintang or, napur ngayang o lecho mirga respectful ka continuing napur to, communicating numalangkal. Marga napur to rambangi, kung kayo nja mga palmiriho ka wanga watang o mala. Ngunin ni jal, pulo dao, dipal nito contact, nambalil. 0492 415285. Kabulo ada tu dorang kam number kam 0492 415285. Or dipal nito emailing walang govcommunities@riotinto.com. Kabulo ada dorang kam last na govcommunities@riotinto.com. Kabulanya thank you.
3: You're listening to Yulngo Radio. Million Bay.